esan se ye mu bi unu wo ho a wono ma ye ne o munam akura no wo otrimu no wo mpeyasem wono ye ne o muda esore otrimu no oye yatamfo ebimu wo ho a ye toma o mudi enso still wo mu mpeyasem ye we ebimu a ye fo mu firi atechemu ene o manu awo enti wonu eni kasubo mu bia weni su ono wo hu a wo sere ehwe wani mu nanso otimu po enu so e wo de wo enti se wo ye ni pa yi na obi susu ye ni pa yi ye den ye obi befum na obi fum wa na wo de ache but emma obi emfum so ana emfum entwe won san emma obi kasa emma wo nyae wa de awo ye